ಅದಾದ್ಮೇಲೆ ಮಂಡ್ಯ ಜಿಲ್ಲೆಯ ಸುತ್ತಮುತ್ತ ಅದಾವುದ ಮೌಸಾಗ ಗಾದಿ ಮನಿ ರೋಡ್ ಬದಸ್ ರಸ್ತೆ ಆಡಸ್ ರೋಡ್ ಅಡಸ್ ಎಡ ಭೂತಾಂಗೆ ಮೊಮ್ಮದ ಸಾಲೆ ಸ್ಕೂಲ್ ಅದೇತಿಯನ್ ಜುರಾ ಬಯಾ ಪ್ಯಾನ್ ಕೇ ಬಟೇ ಜೆ ಬನ್ಯಾನ್ ತದನ್ ಮಿಸ್ ಕೂಲ್ ಮಾಸ್ಟರ್ ಕೂಲ್ ನಾಯಿ ಕೇ ಬಾರೆ ಲಕು ಪನಿ